0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಓಹೋ, ಛೋರಿಕೊ ಬಿಹೆಕೊ ಕುರಾ ಪನಿ ಛಿನ್ನಿಯೊ. ಅಬ ನಾತಾ ಗೋತಾ ಇಷ್ಟ ಮಿತ್ರಲಾಈ ಬೋಲಾಉನ ಕಾರ್ಡ್ ಛಾಪ್ನ ಪರ್ಯೋ.
2: ಕಾರ್ಡ್ ಭಂದಾ ಪನಿ ಪಹಿಲೆ ತ ಬಿಹೆ ಭೋಜ ಪಾರ್ಟಿ ಕಾ ಗರ್ನೆ ಭನ್ನೆ ನಿಡು ಗರ್ನು ಪರ್ಯೋ ನಿ.
1: ತ್ಯಸ್ಕೊ ಲಾಗಿ ತ ಚಿಂತೈ ಛೈನ. ಬಾಜೆಕೊ ಶೇಕುವಾ ನಾಗಢುಂಗಾಕೊ ವ್ಯವಸ್ಥಾಪನಮಾ ದಿವ್ಯಶ್ರೀ ಬ್ಯಾಂಕ್ವೆಟ್ ಛ ನಿ, ತ್ಯಾಂ ಭವ್ಯ ಪಾರ್ಟಿ ಗರಿಂಛ.
2: ಹೈನ, ಠಾಉ ಅಲಿ ಫರಾಕಿಲೋ ಭಯೆಕೊ, ಪಾಉನಾ ಪಾಸಕೊ ಗಾಡಿ ಪಾರ್ಕಿಂಗ್ ಗರ್ನ ಮಿಲ್ನೆ, ಫೋಟೋ ವಿಡಿಯೋ ಖಿಚ್ದಾ ರಾಮ್ರೋ ಆಉನೆ ಠಾಉ ಖೋಜ್ನು ಪರ್ಛ ಕ್ಯಾ.
1: ಲ, ತಿಮ್ಲಾಈ ಥಾಹೈ ಛೈನ, ದಿವ್ಯಶ್ರೀ ಬ್ಯಾಂಕ್ವೆಟ್ಮಾ ಆಫ್ನೈ ಪಾರ್ಕಿಂಗ್ಕೊ ಪ್ರಶಸ್ತ ಸುವಿಧಾ, 500 ಜನಸಮ್ಮ ಏಕೈಚೋಟಿ ಪಾರ್ಟಿ ಗರ್ನ ಸಕಿನೆ ಠುಲೋ ಆಕರ್ಷಕ ಎಸಿ ಹಲ್, 200 ಜನಸಮ್ಮ ಅಟಾಉನೆ ಅರ್ಕೊ ಛುಟ್ಟೈ ಹಲ್ ಪನಿ ಛ. ಖಾನಾ ತ ಕುರೈ ನಗರಂ, ಬೆಸ್ತರಿ ಸ್ವಾದಿಲೋ ಛ.
2: ಲ, ತ್ಯಸೋ ಭಯ ತ ಬುಕ್ ಗರಿಹಾಲ್ನುಸ್, ಫೇರಿ ಅಹಿಲೆ ಅರ್ಕೊಲೆ ಬುಕ್ ಗರ್ಲಾ ನಿ.
1: ತ್ಯತಿ ಮಾತ್ರ ಹೋಯ್ನ ಕ್ಯಾ, ಟಾಡಾ ಟಾಡಾಬಾಟ ಆಉನೆ ಪಾಹುನಾಕಾ ಲಾಗಿ ಹೋಟಲ್ ರುಮ್ಕೊ ಪನಿ ವ್ಯವಸ್ಥಾ ಛ. बाजेको सेकुवाद्वारा सञ्चालित दिव्यश्री ब्याङ्क्वेट नागढुङ्गा पोखरा, हरेक किसिमका पार्टी, बिहे भोज, व्रतबन्ध, पास्नी, सभा समारोह, बर्थडे पार्टी लगायत सबै किसिमका पार्टी गर्नका लागि पोखराकै उत्तम स्थल बाजेको सेकुवाद्वारा सञ्चालित दिव्यश्री ब्याङ्क्वेट नागढुङ्गा पोखरा. फोन 061-533-123, 98-028-50-701, 98-028-50-702.
3: गोयल मेटल इंडस्ट्रीज को उत्कृष्ट उत्पादन जिंदल SS5, नेपाल्स नंबर वन ब्रांड. नक्कली देखी सावधान, जिंदल को लोकप्रियता ले गर्दा नक्कली जिंदल बजार में आएको हुनाले प्लास्टिक में मात्र नभई पाइप में पनि जिंदल लेखेको पाइप मात्र खरीद गर्नु होला. टिकाऊ र गुणस्तरीय काम, जिंदल पाइप हो यसको नाम.

0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಹೋಮ್ ಕೇರ್ ಸೇವಾ, ಹೋಮ್ ಕೇರ್ ಸೇವಾ.
2: ಹಲೋ ಹೋಮ್ ಕೇರ್ ಡಾಕ್ಟರ್ ನರ್ಸ್ ಕೇರ್ ಗಿವರ್ ಸೇವಾ ಆಯೋ ಘರ್ ಘರ್
1: ಕೇ ಹಜುರ್ ಘರ್ ವೃದ್ಧ ಆಮಾ ಬುಬಾ ಬಾಜೆ ಬಜೆ ದೀರ್ಘಕಾಲೀನ ರೋಗ ಬಿಮಾರಿ ವಾ ಅಪಾಂಗತಾ ಭಯ ಪರಿವಾರ ಸದಸ್ಯ ವಿಶೇಷ ಹೇರ್ಚಾ ಚಾಹಿಂಚ ಆಫ್ನೋ ಪೇಸಾ ವ್ಯವಸಾಯ ಬಾಧ್ಯತಾ ಪರಿವಾರ ಜನ ಪರ್ಯಾಪ್ತ ವಿಶೇಷ ಹೇರ್ಚಾ ಸಮಯ ದಿನ ಮಿಲಿರಹೆಕೊ ಛೈನ.
2: ಹಾಮ್ರಾ ದಕ್ಷ ಏವಂ ಅನುಭವೀ ನರ್ಸ್ ಕೇರ್ ಗಿವರ್ ಡಾಕ್ಟರ್ ಘರೇಮಾ ಪ್ರದಾನ ಗರ್ನೆ ವಿವಿಧ ಸ್ವಾಸ್ಥ್ಯ ಸೇವಾಲೆ ಸೇವಾಗ್ರಾಹಿ ಪರಿವಾರ ಜನ ಶಾಂತಿ ನಿಶ್ಚಿಂತತಾ ಪ್ರದಾನ ಗರ್ದಛ.
1: ಹಾಮ್ರಾ ಸೇವಾ ವೃದ್ಧ ಬುಬಾ ಆಮಾಕು ನರ್ಸಿಂಗ್ ಹೇರ್ಚಾಹ,
2: ಅಲ್ಪಕಾಲೀನ ದೀರ್ಘಕಾಲೀನ ನರ್ಸಿಂಗ್ ಹೇರ್ಚಾಹ,
1: ಸುತ್ಕೇರಿ ನವಜಾತ ಶಿಶುಕು ಹೇರ್ಚಾಹ,
2: ಕ್ಯಾನ್ಸರ್ ಸರ್ಜರಿ ರಾಹತ್ಕಾರಿ ಹೇರ್ಚಾಹ,
1: ಕೇರ್ ಗಿವರ್ ಹೇರ್ಚಾಹ ಕರ್ತಾ ಘರೆಲು ಸೇವಾ,
2: ಡಾಕ್ಟರ್ ಲ್ಯಾಬ್ ಸೇವಾ,
1: ಔಷಧಿ ಡೆಲಿವರಿ ಸೇವಾ,
2: ಉಪಕರಣ ಬಹಾಲ್ ಸೇವಾ, ತಪಾಯಿಕು ನಿರಂತರ ಸಾತ್ರ ಸೇವಾಮಾ. ಹೆಲೋ ಹೋಮ್ ಕೇರ್ ಪರಿವಾರ ಜಸ್ತೈ ಹೇರ್ಚಾಹಮಾ. ಹೆಲೋ ಹೋಮ್ ಕೇರ್ ಚಿಗ್ಲಿಢುಂಗಾ ಪೋಖರಾ ನಿಬಾಗಲ್ಲಿ ರ ಬುಡಿ ಬಜಾರ್. ಫೋನ್ 061-411-777, ಮೊಬೈಲ್ 98-560-99-277.